0: ಫಸ್ಟ್ ಎಂಜಾಯ್ ಮಾಡೋದ್ ನೆಕ್ಸ್ಟ್ ನ್ಯಾಯ ನೀತಿ ಪ್ರೀತಿ ಅನ್ನೋ ಮಾತುಗಳೆಲ್ಲ ಬೆಸ್ಟ್ ಹೇಳಿದ್ದು ಎಲ್ಲ ಗೊತ್ತಾಯ್ತಾ
1: ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು.

0: ಬೇಕು.
1: ಹೌದು,
0: ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇಲೆವೆನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಟೀನ್ ನೈನ್ಟೀನ್ ಟ್ವೆಂಟಿ.